ಕಾರಭರಣಗಾಮಿದಾತವಿತರಣ ವಿಗುಣ ಚರಣ ಕಾವ್ಯನ ನಗಾಲಂಕಾರ ಭರಣ ಭೂಮಿ ಜಲಾಗ್ನಿ ವಾಯು ಗಗನ ಕಿರಣ ಬೋಧ ರೂಪ ನಿತ್ಯಾನಂದ ಕರಣ ಸ ನಿಗಮ ಪರಿಪವ ಮರಿರಿ ಸರಿ ಸಾರಿ ಗಮ ಪರಿ ಪವಮ ಮರಿರಿ ಸರಿ ಸ ಮಗಮ ಪರಿ ಪವಗ ಮರಿರಿ ಸನಿ ಸರಿ ಗಮ ಪಗಮ ಪಸಾನಿ ಪಮರಿರಿ ಸರಿ ಸರಿ ಪಸಾನಿ ಪಮನಿ ಪಮರಿರಿ ಸರಿ ಗಮ ಪಸನಿ ಸರಿ ಸರಿ ಪಮರಿ ಸರಿ ಸನಿ ನಿ ಪಪಮ ಮರಿರಿ ಸನಿ ಸರಿ ಸಮಗ ಪಮನಿ ಪಸ